ಸ್ವರಾಶಿವ್ಯಭಿಮನ್ಯು ಜನ್ಮನಾಗಯೇಷು ರಾಣಿ ಸುಭದ್ರಾಮ ಮರಿಯೇರ ನಮಃ ಕುಲಚಿಯೇ ಭಯೋ ಬಾಚೆನನ್ ಕೋಹಿತಃ ರಾಣಿ ಶ್ರೀ ಅಭಿಮನ್ಯು ಕೀಪನಿ ಥಿನ್ ಶ್ರೀ ಉತ್ತರ ಗರ್ಭಿಣೀ ತಿನೈ ಬಾಟ ಪಚಿ ಪರಿಚಿತ ಭಯೇ ಗರ್ವೇ ತುಹುರಾ ಬಣಿ ನಾರಾಯಣ.

0: ಜೇರಾದ ಈಶ್ವರ ಪ್ರೇಮಕ್ಕೆ ಕಾರಣ ಕೇಳುವಣಿ
1: ನಾವು ನೆರ ಹರುಕು ಬಯಾನ್ ಮಗಾರಾಸು ಯಶನ ಸಹಾಯರು ಜಿಲುಮಾ ಘರ ಹೋ ಚೌಲಾ ಗೈ ಥರ ಹೋ ಬಾಜೆ ಜಿಮ್ ಗಂಗಾಧರ ಠುಲ್ ದಾಜು ಜಿಮ್ ವಿಷ್ಣು ಜಮ್ ದುಇ ದಾಜು ಬಿರು ಧಾಮ್ ಪಿತಾಗಿ ಧಾನೇಶ್ವರ ತಿನ್ ದಾಜು ಹರುಕು ಬಾಯಿ ಕಾಂಸ ಪನಿ ಹೋ ನಾವು ಕೃಷ್ಣ ಪ್ರಸಾದ ಹೋ ಶಿಲೋಕ ಮಾ ಕಾಯಿ ಹಾದಿನ ಮತ ಸಾಕೆ ಧೇರೈ ಕುರಾಕೆ ಆಕೋ ಬಾಲ ಮಾಗಿದಿ ಶೋದ್ಧಾ ಛೌ ಪನಿ ಭನೆ ತಿಂಜಿನ ವಾಲಾ ಹೋಲ್ದಾರ ಸಂಕ್ಷೇಪಲೆ ಗರಿಯು ಬತಾಯೆ ಮೈಲೆ ಧೇರೈ ಕುರಾಕೆ ಕೋ ಶಿಲೋಕ ಭನ ಭನೆ ರಾಯ ತಾರಾ ರೇ

ಹರಿ ಮೆರುಯು ಮಲ್ಲಿ ದಿಯ ಮಾರಿ ರಸವಾಸ ದೇವು ಮುಂಚಾಂ ಜಾನೀಸು ತಿಮ್ರಾ ಪುತ್ರ ಇಲಾಯಿ ಗದಿ ದಿನೀಸು